ಮಕ್ಕಳನ್ನ ಇದಕ್ಕೆ ಬೆಲೆ ಕ್ವಾ ಅಲ್ ಎಲ್ ಎಲ್ಲೆ ಕಾ ಕ್ವಾಲ್ ಎಲ್ಲೆ ಕಾ ತೋರೆ ಕಾ ಎಲ್ಲೆಗಳೆ ತಮ್ಮ ಕ್ವಾಕಿನಿಕೆನೆ ನಮ್ಮ ಕುಂದುರ ಕ್ವಾಲ್ ಕಿರೋಮೆ ಅದಕ್ಕೆ ಬುಲುಮಳೆ ದೇರ ಕೈ ನವತಾ ಕರ್ಣಸ್ ಕೈ ನಮ್ಮ ಕೈ ಕೈ ನಮ್ಮ ಕೆರೆನ ಎಲ್ಲ ಸೊರಮಳೆ ಕೋಲ್ ನಮ್ಮ ಕೋಲ್ ಇದೇ ನಾ ಸೊಂಗ ಕುಂಗಿ ನಕ್ಕಿಲ ಕ್ವಾ ದೊಕ್ ನಮ್ಮ ಸಸೋ ಕುಂಗಿ ಲ್ಯಾಬದಾಯ ಬರು ದೇರ್ ಎರಾ ಅಲ್ಲ ಸ್ಕೂಲ್ ನಮ್ಮ ಕರಿಯ ಕಿಲ್ಲು ನಮಗೆ ಕ್ವಾಲ್ ಕರ ಕಿಂಗಿ ಕಿಂಗ ಸೇ ನಮಸ್ ಬಹುತ್ ಆರಂದು ಕಿಲ್ಲು ಇನ್ನೂ ನಮ್ಮ ಬೆಳೆ ಇಂದು ಇಲ್ಲ ಎಂದಿಯೋ ಕೆ ಅಂದೆ ಅರಕರ ಅಜಂದಾಯ್ ಮಿತಿಲ್ ಬೆಳೆ ನಕಾಯ್ ಹೂವ ಮಿಥಿಲಾಸಿ ಸೊಂಗ ಸ್ಕ್ರೀನ್ ಸ್ಕ್ವಾಸಿಕೆ ಬೆಳೆ ಸೇನಾ ಕಾಮೆ ಇಂದೊಕ್ ದಿಗಿ ಇಂದೊಕ್ ದಿಗಿ ಅಲಂದೇಲೆ ಕುಂ ಕೌಲಿ ನಾ ಅಲಂ ಕೌಂಗಿ ಸೂರ್ಸಿ ಕ್ವೆಲ್ ಔಲೆ ನಮ್ಮ ದೋ ದೋ ಹೋಸಿ ಮನಿ ಅಜೆಲ್ ದೋ ಹೋಸಿ ಮನಿ ಅಜೆಲ್ ದೋ ಅಸಿಗೆ ಅಜಲ್ ದೋ ಅಲ್ ದಿಂಗ್ ಅಲಂ ಕ್ವಾಲೆ ದೋ ಅಲ್ ಕೆ ಅರ ಎಲ್ಲೆ ಅಬುರಿ ಹೋಬ ನಮ್ಮ ಅಜೆಲ್ ನ ಎಲ್ಲ ದಿ ಮನಿ ನಮ್ಮ ಜಿಸಿ ಕೆಲ್ಲೋ ನ ಕ್ವಾಸೊಂಗರೆ ಕ್ವಾ ಕೆಲನ್ ಸಿ ಕಾಂ ಕ್ವೇಲಿ ಅಲ್ಲನ್ ಕ್ವಾಸಿ ಕ್ವಾ ಅಲಿ ರಿಯಾಯ್ ಅಸಯ ಕ್ವಾಸೊಂಗಸ್ ಇವಿ ನೈರಮ್ ಮಂದೆ ಲೋಯ್ ಜಿ ಅವ ರಿಯಾಯಂ ಜಿ ವ ಕಿ ಅಲನ್ ಜಂ ಮನಿ ಬಸ್ ಕಿ ಅಲನ್ ಜಿಯ ಜಂ ಕಾಂ ನ ಕಿ ಅಲ ಜಿ ಜರಮ್ ಸುತಾಂ ಮಂ ಐ ಲೋಲೆ ಕೈ ನ ಕಿಂಗೆ ನಂಗೆ ಮೊರ ತೊಬ್ಬಂ ನಮ ಇರಾಯಿ ನಾವ ದು ಹೋಸಿ ಮನೆ ಜೆಲ್ ಎಂದಲಾಂ ಇಲ್ಲ ದೂ ಮುಂಕಿ ನಸ್ ಲೋದಿ ಲೇಜೆ ನಿಜಿಯ ಜರಂಬ ನಿಜಿ ಕ್ವಾ ನಂಗೆ ಕ್ವೇಲಿ ದಿ ದಿಂಗೊರ್ರೆ ಇನ್ ದೊಕ್ ಎ ಮಿತಿಲ್ ಲೆಕೆ ನ ದೊಕ್ ಮಿತಿಲ್ ಇಂದಿಯೋ ಕೆ ದೋ ಎಲ್ಲ ಲಾಂಗ್ ಜೀವನ್ ಜ್ವೇಲ್ ಅಲ್ ದಿ ಮನೆ ಅವ ಅರಿಯಂಗ ನಮಸ್ ಬೋತ್ ಆರಂ ದು ಕೆಲೋ ನಿಯರ್ ವಾರೆ ಕ್ವಾ ಅಲ್ ಕ್ವಾ ಕೈನ ಅಲ್ಲ ತುವಾ ಲೆಕ್ಕೈನ ಲ್ಯಾ ನಮಸ್ ಕ್ವಾಸಿ ಬೋತ್ ಆರಂ ದು ಕಿಲು ಈಸ್ತೆ ದೋ ಐಸ ಜಿಸಿ ಬೆಳೆಂಗ್ ಅಲ್ ಇನಂಗ್ ಜಾ ನಾಯೆ ಅಪಿಬ ನಯೇ ಅಪಿಬ ದೇಂಗ್ ನಯೇ ಇರಬಲೇಸಿ ಅಪಿಬ ಇರಬಲೆ ಇಲ್ಲೊಂಗ್ ಐಸ ದು ಬೆಳೆ ಬೆಳೆ ರಿಂದಿಕ್ಕೆ ನಕೋ ಐಸ ಜಿಸಿ ಕ್ವಾ ನಯಿ ಜಿಗಿಸ್ ಬೆಳೆ ಅಲ್ ಜಾ ಜಿಗಿಸ್ ಬೆಳೆಂಗ್ ಅಲ್ ಜಾ ನಯೇ ಇರಬಲೇಸಿ ಅಪಿಬ ಜಿ ಒಂಜವನ ದೇಂಗ್ ಅರ ತುಲ್ಲೆ ನಿರಂಗ್ ನ ತುಲ್ಲೆ ನಿಗಿಲ್ ಇಂದೋ ಕಾಪಿ ನ ಕಾ ಬೆಳೆಂಗ್ ನಯೆ ಇಯೇ ನ ಸಿಂಹಾಂಕಾಯ್ನ ಆ ನಯ ಅಪಿಬ ಎಮಂಗ್ ಅರಿಕೇರ್ ಪಿ ನೈಲಾಸ ಪಿಬ ಐಸ ಜಿಸಿ ಬೆಳೆ ನಮ ಎರಾಯಿ ಜಿ ಅರಿ ಅರಿಸಿ ಅಲ್ ಜ್ವೇಲ ಜಾ ಬಂದೆ ಅರ ತುಲ್ಲೆ ನಿರಂಗ್ ದುಸ ಬೆಳೆ ಕ್ವಾ ದೊ ಬಂದೆ ಅರ ತುಲ್ಲೆ ನಿರಂಗ್ ಎಂದೂಸಿ ಎಂದೂ ಎಂಬೆಲೆಸಿ ಕಾಂಗ್ರೆಸ್ ಬೆಳೆ ನ ಕಾಂಗ್ರೆಸ್ ಬೆಳೆ ಅಲಂಗ್ ಆ ನ ಎಂಬೆಲೆಸಿ ಅದೇ ಆ ತುಲ್ಲೇಲೈ ಉಲ ತುಲ್ಲೇ ಅವ ತುಲ್ಲೆ ಜಿ ಬಸ್ ಜಲು ಅವ ದೊ ಜಿ ತಿ ಜಿ ಬಸ್ ಜಲು ನಮ ಎರಾಯಿ ನ ಕಿ ಕ್ವಾ ಸೊಂಗ ಕೈ ನಸ್ ಕ್ವಾ ಬೆಳೆ ಕಾಮಿಂಗ ಅಲಂಗ್ ಕಾವ ನಿಯೇ ನಮ್ಮ ಮಂದೆ ತುಗಾಸಿ ಕವೆ ನ ಇಲಾಯಿ ಇಲ ದುವಲ್ ಬೆಳೆ ಸಬೆಲೆ ಅಲ್ಲಿ ಇನಂಜ ನಕೆ ಹೊರ ತುವ ಬಂಬಾ ದೇ ಬೆಳೆ ಅರ ಮೆನಿನ್ ತುಲ್ಲೆ ಜಿಗಿಲ್ ಎಂಬೆಲೆ ಲ್ಯಾಕು ಅಲಲೆ ತರಾಸ್ ಲಾಯ್ ಉಲ ತರಾಸಾಯ್ಬ ಅವ ತರಾಸಾಯ್ಬ ಅಜಾಬ ಹಿಂದಿಗೆ ಕೇರ್ಲೆ ನಮ ಎಂಕ್ವ ದೊಕ್ ಇಂಗಲ್ ದಿನ್ ದೇಂಗ್ ದಿಯೋ ನಮ ಎಂಕ್ವ ದು ಐಸ್ ಎಂಬೆಲೆ ಅಲ್ ದುಸ ಕುಸ್ ಕುಸ್ ಬೆಳೆ ನಂಗೆ ತಬು ಅಮಲ್ ಮೊಲ್ ನಂಗೆ ಕಿಲೋ ಕೂರು ನಾ ಜಿ ಅಸ್ಗೆಲ್ಲ